0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ವೃಂದಗಾನದಲ್ಲಿ ಕೇಳೋಣ ಸರ್ವಜ್ಞನ ಒಂದು ವಚನ, ಮಾತಿನಿಂ ನಡೆನುಡಿಯೋ. Welcome to today's devotional music program. Dear listeners, in the beginning let us listen to chorus Maathinim Nadenudiyo, written by Sarvagnya.

ಕಂಡಿ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ. ಕಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ

ಸಾಂಬ ಸದಾಶಿವ ಕಾಯೋಹರ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್ ಮತ್ತು ಸುಭದ್ರಾ ಮನ್ಸೂರ್. ಸಾಂಬ ಸದಾಶಿವ ಕಾಯೋಹರ ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್ ಅಂಡ್ ಸುಭದ್ರಾ ಮನ್ಸೂರ್.

ಕಣ್ಣೀ ಶೃಂಗಾರ ಗುರು ಹಿರಿಯರ ನೋಡುವುದು ಅಕ್ಕ ಮಹಾದೇವಿ ವಿರಚಿತ ವಚನ. ದನಿಯಾಗಿದ್ದಾರೆ ಅನುರಾಧಾ ಧಾರೇಶ್ವರ್ ನೌ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕ ಮಹಾದೇವಿ. ಕಣ್ಣೀ ಶೃಂಗಾರ ಗುರು ಹಿರಿಯರ ನೋಡುವುದು.

ರೇವತಿ ರಾಘವೇಂದ್ರ ಅವರ ದನಿಯಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ರಚನೆ. ಇಂತವಂಗ್ ಹ್ಯಾಂಗೆ ನೀ ಮನಸೋತೆ ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ, ಸಂಗ್ ಬೈ ರೇವತಿ ರಾಘವೇಂದ್ರ.

ನೋಡಲಾಗದೆ ದೇವ ಹಾಡಿದ್ದಾರೆ ರೇವತಿ ರಾಘವೇಂದ್ರ, ರಚನೆ ನಿಜಗುಣ ಶಿವಯೋಗಿ. ಒನ್ ಮೋರ್ ಸಾಂಗ್ ಸಂಗ್ ಬೈ ರೇವತಿ ರಾಘವೇಂದ್ರ, ರಿಟನ್ ಬೈ ನಿಜಗುಣ ಶಿವಯೋಗಿ. ನೋಡಲಾಗದೆ ದೇವ

ನೋಡು ನೀನೆನ್ನ ಪರಿಭವದ ಬಾಧೆಯನು. ರಚನೆ ನಿಜಗುಣ ಶಿವಯೋಗಿ, ಹಾಡಿದ್ದಾರೆ ಜಯಶ್ರೀ ರಂಗನಾಥ್. ಜಯಶ್ರೀ ರಂಗನಾಥ್ ರೆಂಡರಿಂಗ್ ಅ ಕಂಪೋಸಿಷನ್ ಆಫ್ ನಿಜಗುಣ ಶಿವಯೋಗಿ. ನೋಡು ನೀನೆನ್ನ ಪರಿಭವದ ಬಾಧೆಯನು

ವೃಂದಗಾನದಲ್ಲಿ ಈಗ ಪುರಂದರದಾಸರ ರಚನೆ ಒಂದೇ ಕೂಗಳತೆ ವೈಕುಂಠ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಇನ್ ಕೋರಸ್ ಒಂದೇ ಕೂಗಳತೆ ವೈಕುಂಠ.

ಕೃಷ್ಣ ಲೀಲಾನಂದ ನೋಡಿರೈ. ಹಾಡಿದ್ದಾರೆ ಅನಂತ ಕುಲಕರ್ಣಿ, ರಚನೆ ಪ್ರಸನ್ನ ವೆಂಕಟದಾಸರು. ಕೃಷ್ಣ ಲೀಲಾನಂದ ನೋಡಿರೈ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ಅನಂತ ಕುಲಕರ್ಣಿ.

ವೃಂದಗಾನದಲ್ಲಿ ಕನಕದಾಸರ ರಚನೆ ದುರ್ಜನರ ಸಂಘವನು ಎಂದಿಗೊಲ್ಲೆನು. ದುರ್ಜನರ ಸಂಘವನು ಎಂದಿಗೊಲ್ಲೆನು, ರಿಟನ್ ಬೈ ಕನಕದಾಸ, ಸಂಗಿನ್ ಕೋರಸ್.

0: ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashwadi Bengaluru, Anytime, Indian Music. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಉಮಾ, ಹೆಂಗಿದೆಯಾ? ಚೆನ್ನಾಗಿದೆಯಮ್ಮ.
1: ಚೆನ್ನಾಗಿದ್ದೀನಿ ಗುರುಗಳೇ.
2: ಪ್ರತಿದಿನ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀಯಾ?
1: ಅಭ್ಯಾಸ ಮಾಡ್ತಾ ಇದ್ದೀನಿ.
2: ಇವತ್ತಿನ ದಿವಸ ನಾವು ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವಂತಹ ಲಲಿತ ಪಂಚಮ ರಾಗದಲ್ಲಿ ಬೃಹದೀಶ್ವರಿ ಎಂಬ ಕೃತಿಯನ್ನು ಅಭ್ಯಾಸ ಮಾಡೋಣ.
1: ಆಯಿತು ಗುರುಗಳೇ.
2: ಲಲಿತ ಪಂಚಮ ರಾಗದ ಮೂಲವನ್ನು ನಾವು ನೋಡಿದಾಗ ಎರಡು ರೀತಿಯ ಪರಿಕಲ್ಪನೆ ಕಂಡುಬರುತ್ತೆ. ಕೆಲವು ಶಾಸ್ತ್ರಜ್ಞರ ಪ್ರಕಾರ ಇದು 15ನೇ ಮೇಳ ಮಾಯಾ ಮಾಳುವ ಗೌಡದಲ್ಲಿ ಜನ್ಯವೆಂದು, ಆದ್ದರಿಂದ ಕಾಕಲನಿಷಾದ ಪ್ರಯೋಗ ಅಲ್ಲಿ ಕಂಡುಬರುತ್ತೆ. ಆದರೆ ಮುತ್ತುಸ್ವಾಮಿ ದೀಕ್ಷಿತರ ಸಂಗೀತ ಪರಂಪರೆಯಲ್ಲಿ ಈ ರಾಗಕ್ಕೆ ಕೈಶಿಕೆ ನಿಷಾದ ಪ್ರಯೋಗವಾಗಿ ಈ ರಾಗವು 14ನೇ ಮೇಳ ವಕುಳಾಭರಣದಲ್ಲಿ ಜನ್ಯ ಅಂತ ಪರಿಗಣಿಸಲಾಗಿದೆ. ಇದಕ್ಕೆ ಉದಾಹರಣೆಯೇ ಈಗ ನಾವು ಕಲಿತಾ ಇರುವಂತಹ ಬೃಹದೀಶ್ವರಿನ್ ಕೃತಿ. ಈ ಕೃತಿ ತಂಜಾವೂರಿನಲ್ಲಿರುವ ಬೃಹತ್ ಆಕಾರವಾದಂತಹ ಬೃಹದೀಶ್ವರ ಸ್ವಾಮಿಯ ಮನದನೆಯಾದ ಬೃಹದೀಶ್ವರಿಯನ್ನ ಕುರಿತು ರಚನೆ ಮಾಡಿರುವಂತಹ ಕೃತಿಯಾಗಿದೆ. ಆರೋಹಣ ಅವರೋಹಣ

ಇದು ಔಡವ ಸಂಪೂರ್ಣ ರಾಗ, ಸ್ವರಸ್ಥಾನ ಶುದ್ಧ ಋಷಭ, ಅಂತರ್ಗಾಂಧಾರ ಶುದ್ಧ ಮಧ್ಯಮ, ಶುದ್ಧ ದೈವತ ಕೈಶಿಕಿ ನಿಷಾದ. ಹನುಮತೋಡಿ ರಾಗ ಬಹಳ ಪ್ರಸಿದ್ಧವಾದಂತಹ ರಾಗ. ಈ ಹನುಮತೋಡಿಗೆ ಅಂತರ್ಗಾಂಧಾರವನ್ನು ಹಾಕಿದರೆ ವಕುಳಾಭರಣ ಆಗುತ್ತೆ. ಆ ವಕುಳಾಭರಣ ರಾಗದಲ್ಲಿ ಈ ಲಲಿತ ಪಂಚಮ ರಾಗ ಜನ್ಯ. ಇದಕ್ಕೆ ತುಂಬ ಹತ್ತಿರವಾಗಿ ಇರುವಂತಹ ಕೆಲವು ರಾಗಗಳಿದೆ. ಬಹುಶಃ ಲಲಿತ ಪಂಚಮವೇ ಇರಬಹುದೇನೋ ಅನ್ನುವ ಭ್ರಮೆಯನ್ನು ಕಲ್ಪಿಸುವಂತಹ ಹತ್ತಿರದಲ್ಲಿರುವ ಸಾಮೀಪ್ಯದಲ್ಲಿರುವಂತಹ ಸೌಂಡ್ ಸೇಮ್ ಆ ರೀತಿಯಲ್ಲಿ ವಸಂತ ಭೈರವಿ, ವಸಂತಕ ಸೋಮ, ವಸಂತ ಮುಖಾರಿ ಈ ರಾಗಗಳನ್ನೆಲ್ಲ ನಾವು ಇಲ್ಲಿ ಉದಾಹರಿಸಬಹುದು. ಬೃಹದೀಶ್ವರಿ ನಾವು ಕಲಿತಾ ಇರುವಂತಹ ಕೀರ್ತನೆ ಮತ್ತು ಸ್ವಾಮಿ ದೀಕ್ಷಿತರದ್ದು, ಶ್ರೀ ವಿದ್ಯಾಪಾಹಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರದ್ದು, ಪರಮಪುರುಷ ಸ್ವಾತಿ ತಿರ್ನಾಳವರ ಕೃತಿ. ಈ ಸ್ವಾತಿ ತಿರ್ನಾಳವರ ಕೃತಿಯಲ್ಲೂ ಹಾಗೂ ವಿದ್ಯಾಪಾಹಿಯು ಶ್ರೀ ಒಡೆಯರವರ ಕೃತಿಯಲ್ಲೂ ಕಾಕಲಿ ನಿಷಾದ ಪ್ರಯೋಗವಿದ್ದು, 15ನೇ ಮೇಳ ಮಾಯಾ ಮಾಳುಗೋಳದಲ್ಲಿ ಜನ್ಯ ಅಂತ ಪರಿಗಣಿಸಲ್ಪಟ್ಟಿದೆ. ಬೃಹದೀಶ್ವರಿಯಲ್ಲಿ ಮಾತ್ರ ಕೈಶಿಕ ನಿಷಾದವೇ, ಅದು ವಕುಳಾಭರಣದಲ್ಲೇ ಜನ್ಯ. ಈ ರಾಗವನ್ನು ಕುರಿತಾದಂತಹ ಒಂದು ಶ್ಲೋಕ ಇಲ್ಲಿದೆ.

ಇದೆಲ್ಲ ದ್ವಿತೀಯ ವಿಭಕ್ತಿಯಲ್ಲಿದೆ. ಬೃಹದೀಶ್ವರಿಯನ್ನು ಭಜರೆ ಭಜಿಸು, ಹೇ ಚಿತ್ತವೇ ಭಜಿಸು ಅನ್ನುವ ಅರ್ಥ.

0: ಅಲ್ಲಿ ಸಮಕ್ಷರವಾಗುತ್ತೆ ಇದು. ಮಾ ಮದ ಪ ಮದ ನಿ ನಿದ ದ ನಿ ಸ ಸ
1: ಮಾ ಮದ ಪ ಮದ ನಿ ನಿದ ದ ನಿ ಸ ಸ
0: ಸ ನಿ ದ ಪ ಮ ಗ ಮ ದ ಪ ಪ ಮ ಗ

0: ಈ ಪಲ್ಲವಿಯನ್ನ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಅಷ್ಟರೊಳಗೆ ಒಮ್ಮೆ ಇದರ ಬಗ್ಗೆ ನೀನು ಅಭ್ಯಾಸ ಮಾಡಿರು.
1: ಆಯ್ತು ಗುರುಗಳೇ, ಧನ್ಯವಾದ, ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಆಭೋಗಿ ಅಲಾಬ್ ಜೋಡ್ ರೂಪಕ್ ತಾಲ್ನಲ್ಲಿ ನಿಬದ್ಧವಾಗಿದೆ.
5: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ರಾಗ್ ಅಭೋಗಿ ಅಲಾಪ್ ಜೋಡ್ ಗತ್ ಇನ್ ರೂಪಕ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಿವನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮುಲ್ತಾನಿ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮುಲ್ತಾನಿ ಆಲಾಪ್ ಜೋಡ್ ಗತ್ ಇನ್ ವಿಲಂಬಿತ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಿವನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್.
2: ದಿಸ್ ಪ್ರೋಗ್ರಾಂ

0: ಮಕ್ಕಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರೇ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅರುಣಾ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಚಿರ ಬಿಎನ್ ಚಂದ್ರಮೌಳಿ. ಮೊದಲಿಗೆ ಅಮೃತವರ್ಷಿಣಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಅರುಣಾ ಸಾಯಿರಾಮ್. ಅಕಂಪನೀಸ್ ಆರ್ ಆನ್ ದ ವೈಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂಎ ಕೃಷ್ಣಮೂರ್ತಿ, ಖಂಚಿರ ಬಿಎನ್ ಚಂದ್ರಮೌಳಿ. ಟು ಬಿಗಿನ್ ವಿತ್ ವರ್ಣ ಸೆಟ್ 2.

ಇದೀಗ ತ್ಯಾಗರಾಜರ ರಚನೆ ಆರ್ಭಿರಾಗ ರೂಪಕ ತಾಳದಲ್ಲಿದೆ. ನಾದಸುಧರಸಂಬಿಲನು ನೌ ನಾದಸುಧಾರಸಂಬಿಲನು ಸೆಟ್ಟು ಆರ್ಭಿರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಈಗ ಸಂತನಾಮ ದೇವರ ರಚನೆ ಅಭಂಗರಾಗ ಏಕತಾಳದಲ್ಲಿದೆ. ಮಾಹೇರ ಪಂಡರಿ, ಮಾಹೇರ ಪಂಡರಿ, ರಿಟನ್ ಬೈ ಸಂತನಾಮದೇವ, ಸೆಟ್ಟು ಅಭಂಗರಾಗ ಏಕತಾಳ.

ಅರುಣ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರಿ ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಜಿರ ಬಿಎನ್ ಚಂದ್ರಮೌಳಿ. ಈಗ ಮಿಶ್ರ ಜಂಪೆ ತೋಡಿ ರಾಗದಲ್ಲಿರುವ ರಾಗತಾನ ಪಲ್ಲವಿ. ದಿ ರೀಸನ್ಸ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಅರುಣ ಸಾಯಿರಾಮ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂಎ ಕೃಷ್ಣಮೂರ್ತಿ, ಆನ್ ದ ಖಂಜಿರ ಬಿ ಚಂದ್ರಮೌಳಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಇಸ್ ಲಿಸನ್ ಟು ರಾಗತಾನ ಪಲ್ಲವಿ ಸೆಟ್ ತೋಡಿ ರಾಗ ಮಿಶ್ರ ಜಂಪಿತಾಳ.

ಇದುವರೆಗೂ ಅರುಣ ಸಾಯಿರಾಮ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವೈಲಿನ್ ಸಹಕಾರ ನೀಡಿದವರು ಆರ್ ರಾಜಲಕ್ಷ್ಮಿ, ಮೃದಂಗ ಎಂಎ ಕೃಷ್ಣಮೂರ್ತಿ, ಖಂಜರ ಬಿಎನ್ ಚಂದ್ರಮೌಳಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಅರುಣ ಸಾಯಿರಾಮ್. ಅಕಂಪನಿಸ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂಇ ಕೃಷ್ಣಮೂರ್ತಿ, ಆನ್ ದ ಕಂಜರ ಬಿಎನ್ ಚಂದ್ರಮೌಳಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡಿಂಗ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಅಲಾಬ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಅಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಹಾಡಿದ್ದಾರೆ ಪದ್ಮನಾರಾಯಣ ಸ್ವಾಮಿಯವರು, ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದಾರೆ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆಆರ್ ಕುಮಾರ್. ಮೊದಲಿಗೆ ಶ್ಲೋಕ, ನಂತರ ವಾತಾಪಿ ಗಣಪತಿ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಕಾರ್ಡಿಂಗ್ ಬೈ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮ ನಾರಾಯಣ ಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವೈಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚಿ ಕೆಆರ್ ಕುಮಾರ್. To begin with, Shloka, after that, Vatapi Ganapatim, set to Hamsadhvani Raga Aditala, written by Muthuswami Dikshitar.

ನೀ ಭಕ್ತಿ ಭಾಗ್ಯಸುಧಾ. ಜಯ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ ನೀ ಭಕ್ತಿ ಭಾಗ್ಯಸುಧಾ, ರಿಟನ್ ಬೈ ತ್ಯಾಗರಾಜ ಸೆಟ್ಟು. ಜಯ ಮನೋಹರಿ ರಾಗ ರೂಪಕ ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಪದ್ಮಾ ನಾರಾಯಣಸ್ವಾಮಿಯವರು, ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಕೆ ಹರಿಶ್ಚಂದ್ರನ್, ಘಟ ಟ್ರಿಚ್ಚಿ ಕೆಆರ್ ಕುಮಾರ್. ಇನ್ನೀಗ ನಂಬಿ ಕೆಟ್ಟವರಿಲ್ಲವೋ, ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ ಪುರಂದರದಾಸರ ಈ ರಚನೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ರೆಕಾರ್ಡಿಂಗ್ಸ್ ಆಫ್ ಪಾಲ್ಘಾಟ್ ಕೆವಿ ನಾರಾಯಣಸ್ವಾಮಿ, ಸಪೋರ್ಟೆಡ್ ಬೈ ಪದ್ಮಾ ನಾರಾಯಣಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಕೆ ಹರಿಶ್ಚಂದ್ರನ್, ಆನ್ ದ ಘಟಂ ಟ್ರಿಚ್ಚಿ ಕೆ ಆರ್ ಕುಮಾರ್. ನೌ ನಂಬಿ ಕೆಟ್ಟವರಿಲ್ಲವೋ, ಸೆಟ್ ಟು ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ, ರಿಟನ್ ಬೈ ಪುರಂದ್ರದಾಸ.

ಗೋವರ್ಧನ ಗಿರಿಧಾರಿ, ರಿಟನ್ ಬೈ ನಾರಾಯಣ ತೀರ್ಥ, ಸೆಟ್ಟು ದರ್ಬಾರಿ ಕನ್ನಡ ರಾಗ ಆದಿತಾಳ. ನಾರಾಯಣ ತೀರ್ಥರ ರಚನೆ ದರ್ಬಾರಿ ಕನ್ನಡ ರಾಗ ಆದಿತಾಳದಲ್ಲಿದೆ. ಗೋವರ್ಧನ ಗಿರಿಧಾರಿ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿಯವರ ಹಾಡುಗಾರಿಕೆಯ ಧ್ವನಿ ಮುದ್ರಣವನ್ನು ಆಲಿಸಿದರೆ ಸಹಗಾಯನ ಪದ್ಮಾ ನಾರಾಯಣ ಸ್ವಾಮಿ, ವಯಲಿನ್ ಸಹಕಾರದಲ್ಲಿದ್ದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟ್ರಿಚಿ ಕೆಆರ್ ಕುಮಾರ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal recordings of Palghat K.V. Narayana Swami, supported by Padma Narayana Swami. Accompanies were on the violin M.S. Govinda Swami, on the mridangam K. Harishchandran, on the ghatam Trichy K.R. Kumar. This program is a contribution of Akashwani Bengaluru, anytime, Indian music.